ಈ ಆಕಾಶವಾಣಿರ ಶಿಮ್ಲಾ ಕೇಂದ್ರ ಸೊ ಸಿರ್ಮೋರಿ ಕಾರ್ಯಕ್ರಮ ಶೂನ್ಯ ಸೋಬಿ ಜೋಣಕ್ಕೆ ರೋಹಿತ್ ಕುಮಾರ್ ಅವರ ರಾಮ್ ರಾಮ್. ಆಜ್ ಮಾರೆ ದೂ ಬೋಡಿ ಜರೂರಿ ಮುದ್ದೆಗಾಯ ಬಾತ್ ಕೊರಣಿ. ಏಕ್ ತೋ ಅಂತಾರಾಷ್ಟ್ರೀಯ ವೃಕ್ಷ ಸ್ವಾಸ್ಥ್ಯ ದಿವಸ್ ರ ದೂಜಾ ಪರ್ಯಾವರಣ ಪ್ರದೂಷಣ ಗಾಯ. ಬೀಚೊ ಬೀಚದೆ ಸಿರ್ಮೋರಿ ಲೋಕ ಗೀತೊ ರೆ ಮೋಜೆಬ್ಲೋ ಮೆ ತೋ ಎಬೆ ಜೇಠ ಮೀನಾ ಶುರುಣ್ಯಾ ಪರ್ ಹೆಬಿ ತೋಡಿ ಮಾರೆ ತೋಂದಿರ ಪೋತನ್ ಲಾಗಿರಿ ಹೈ. ಎಸಿ ಬದಲ್ದೆ ಮೌಸಮ ಪಾಛೆ ಕಾಫಿ ಹೊದ ತೋಡಿ ಡಾಳಿರ ಬುಣರ ನಾಶ ಜಿಮೆಬಾರಸೊ ತೋ ಸಬ್ದಿ ಪಹಲೆ ಆಜ ಬಾತ್ ಕರ್ಮೆ ನರೋಗಿ ಡಾಳಿರೆ ಬಾರೆ ದಿ ಮತ್ಲಬ್ ವೃಕ್ಷ ಸ್ವಾಸ್ಥ್ಯ ರೆ ಬಾರೆ ದಿ. ಆಜ 12 ಮೈಯಸೊ ರ 29 ಮಾರ್ಚ್ 2022 ದ ಸಂಯುಕ್ತ ರಾಷ್ಟ್ರ ಮಹಾಸಭಾದ ಏಕ್ ಪ್ರಸ್ತಾವ ಪಾರಿತ ವಾ ಜೂ 12 ಮೈ 2022 ದ ಹರ್ ಸಾಲ ಏ ದಿನ ಮತ್ಲಬ್ 12 ಮೈ ಪೂರಿ ದುನಿಯಾದ ನಿರೋಗಿ ಡಾಳಿರೆ ದಿನೋರೆ ರೂಪದ ಮನಾವಣೆ ರ ಫೈಸಲಾ ಲೋ ಅಬ್ ಸೂಚನೆ ಆಯ ಬಾತ್ ಜೆ ಐಶು ದಿನ ಮನಾವಣೆ ರಾ ಕ್ಯಾ ಜರೂರತ್ ಪಡಿ. ಎ ಜರೂರತ್ ಪಡಿ ಕೊನಿಕೆ ಮಾರೆ ಪ್ರದೇಶದೆ ಡಾಳಿರೆ ಬುಣೋರೆ ಕೊಮೆ ನಾಥಿ ರಕ್ಕಾ ಆದ್ಮಿ ಸಾಯಿ ಡಾಳಿಬು ಬಿಮಾರ ಪಡಿ ಸಕೋ ತೋ ಹಾಂಜಿ ಡಾಳಿಬು ಆದ್ಮಿ ಸಾಯಿ ಬಿಮಾರ ಪಡಿ ಸಕ ಜಬ್ ಬೇಷ ಹಾಮೋ ಸಾಯಿ ಸಾಸ್ ಲೋಯ್ ಸಕ ಆಪಣೆ ಖಾಣೆ ಪೀಣೆ ರಾ ಇಂತಜಾಮ್ ಆಪೆ ಕರಿ ಸಕ ಉಬಿ ಬೋಡ ಮೋಸ ಮೋರೆ ಸಾಬೆ ಪ್ರಾಣಿ ಪಾಚೋ ಜಾಡೋ ರ ನೋಯಿ ಪಾಚೋ ಇಂದಿಯಾವ್ ಫಲ ಲಾಗ ರ ಪ್ರಾಣೆ ಪಣ್ಣಿ ಗೇ ಶುಕೆ ಬಿಜಾವ್ ರ ಕೇತಿ ಬೇರ ತೋ ನೋಯಿ ಡಾಳಿ ಶುಕೆ ಜಾವ್ ತಬೆ ಎ ಶುಕೋ ಕೋನಿ ತೇನಿ ಪಾಛೆ ಕಾ ಕಾರಣ ಸಕ ತೋ ಇಂದಿರಾ ಕಾರಣ ಸೊ ಬಿಮಾರಿ ಮತ್ಲಬ್ ಡಾಳಿ ಪೇಡ್ ಪೌದೆ ಇಂದಿ ಬಿಮಾರಿ ಲಾಗಿ ಸಕ ರ ನಾಜರೆ ಪೌದೆ ಫಲರೆ ಪೌದೆ ಈ ಸೊಬ್ಬೆ ಇಂದೆ ತೋ ಹಾಮೆ ಬಿಮಾರಿ ದೇಖಿ ಬ್ರಾಖಿ ಶೂಣೆ ಬ್ರಾಖಿ ಜೆಂದಿರಿ ಬದಾಸೆ ಕೇತಿ ಬೇರೋ ತೋ ಪೂರಿ